ಸಗ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ ಪ ಮ